ಮೂಲ ಕರ್ತ ನಿಮಕ ನಾ ಬಿಸರೋ ಹಿಯೇ ಮೋರೆ ತೇ ಬಿಸರತ ಜಾಯಿ ಹೌ ಮರ್ತ ಸುಖದಾಯಿ ಪೂರ್ಣ ಪ್ರಭ ಕರ್ತಾ ಮೇರಿ ಬಹುತ ಅಯಾನ ಪಜರತ ನಿರ್ಗುಣ ಕ್ರೂಪ ಕೊಲ ಹೀನ ನಾನಕ ಹೌ ಆನಂದ ರೂಪ ಸ್ವಾಮಿ ಭರ್ತ ದೇವ ಗಂಧಾರಿ ಮನ ಹರ ಕೀರ್ತ ಕರ ಸದ ಹೂ ಗಾವತ ಸುನತ ಜಪತ ಉದಾರ